ಸಾಧಿಸಬೇಕು. ಮಾಡಿದರೆ ಮೃಗ ಸಂತಾನ ರೂಪ ಚೆನ್ನಾಗಬೇಕು. ಮಾಡಿದರೆ ಮೃಗ ಸಂಪರ್ಕ